ಮಾತಾಡ ಬಿರ್ಲೆ ಒಂದ್ ಮಾಡ್ತಾ ಬಿರಾಟ್ ಚೋಕು ಶಿಪಿಯನ್ ಚೋರಿ ಜಾ ಪಾಯೋತಿ ಕಂಪ್ಯೂಟರ್ ಕಿಂದ ದುಃಖ ತೊ ಪಾಯ್ ಚಟಾಲಿಯೋಸೆ ಕಂಪ್ಯೂಟರ್ ಬಿಕ್ರಿ ಗೋರ್ಲೇ ಶಿಕಾವನೆ ಅನಿ ಮರ್ಮತ್ ಗೋರ್ಲೇ ನೇಪಾಲ ಕೆ ನಂಬರ್ ಒನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಎಜುಕೇಶನ್ ಸೆಂಟರ್ ಹೋ ನೀವು ಸಿಪಿಎನ್ ಮತ್ತೆ ಕಂಪ್ಯೂಟರ್ ಪಾವನು ಕಾ ಸಾಥೆ ಕಂಪ್ಯೂಟರ್ ಶಿಕಾವನೆ ರೋಕೇ ಕೋತಮ್ ಬಿಗ್ರಿ ಹಾಲೆ ಮಾ ಘರ್ ಮಾ ಬಿಗ್ರಿಯೋ ಘರ್ ಮೈ ಬ್ಯಾಂಕ್ ಮೈ ಅವೇ ಸ್ಕೂಲ್ ಆಫೀಸ್ ದುನ್ ಸುಕೈ ಸ್ಯಾಂಗ್ ಸಸ್ತಾ ಮಾ ಬಿಗ್ರಿಯೋ ತೇ ಆಯರ ಬನಾವನೆ ಸುವಿಧಾ ಪಿನ್ ಛಾ ಜೂಸಿ ಇಂಗ್ಲಿಶ ಲ್ಯಾಂಗ್ವೇಜ್ ಕಕ್ಷಾ ಕುಪಿನ್ ವ್ಯವಸ್ಥಾ ಚಾ ಹೋಯ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಫೋಟೋಕಾಪಿ ಮಿಷಿನ್ ಇಂಟರ್ಕಮ್ ಸಿಸ್ಟಮ್ ಇನ್ವರ್ಟರ್ ಸೋಲಾರ್ ಸಿಸ್ಟಮ್ ಅವ ಇನ್ವರ್ಟರ್ ಕು ಬ್ಯಾಟರಿ ಪನಿ ಪಾಯಿಂಚಾ ಸಿಸಿ ಕ್ಯಾಮೆರಾ ಭರ್ಪರ್ ದು ಇಂಟರ್ನೆಟ್ ಪನಿ ಪ ಜೋಡಿ ಚಾ ಥಾ ಆಮಾ ಮಂತೆ ಲಾಂಗೆ ಡಾಕೆ ಔ ತಾಲ್ನೋ ಬೇತಾಲ್ ಮಹಿಡೇರ್ ಫಿರ್ ದುಕ ಪಾಯೇಲಾ ಜೂಸಿ ಔ ಯೆ ಫೋನ್ ನಂಬರ್ 0215547877 9 4 20 35 541 ಅಬ ಹೋಯೋ ಅ ಗುಡ್ ವೆರಿ ಗುಡ್ ವೆರಿ ಗುಡ್